ಚಿಚ್ಕಿಚಿ. ಅವ್ರು ನಮ್ಮ ಜನ ಭವಿಷ್ಯತ್ ಪೀಳಿರ್ ಜನ ಬರಲ್ನಾರ್, ಆರ್ಗೆ ಎಂದ್ರೆ ಕರ್ತವ್ಯ ಜೆ ನಮ್ಮೆ ಪುರುಖಾಂತ ಪಚಿಗುಠಿಯಾರ್ ಜನ ತೆಂಗಾಲ್ನಾರ್ ಅದ್ಗೆ ಧರಾನು ಯಾಕಂದ್ರೆ ನಮ್ಮೆ ಇತಿಹಾಸ ರಾಚ ಆಬೋನ್ ತಮ್ಮ ಜೊತೆ ಲಿಪಿಬದ್ಧ ಕಾಮರ್ ರಿಸರ್ಚ್ ಕಾಮರ್ ಲೇಖರ್ ಹೇಳಿ ಪಢೆಟೆ ನಮ್ಮೆ ಸಮಾಜಗೆ ಲಗನ ಸಂಪತ್ತಿ ಮಾನವ ಅವರ ಧನ್ಯವಾದ ನಿಮ್ಮನ್ ಈ ಆಕಾಶವಾಣಿನ ವಾರ್ಚಕಾರ್ ಆರು ದೀಪದ ನಮ್ಮೆ ಭವಿಷ್ಯತ್ ಪೀಳಿಗೆ ಲಗನ್ ನಾ ತೆಂಕರ್ ಅದ್ಗೆ ಲಗನ್ ಫೇರ್.